ಆಕಾಶವಾಣಿ ಇಂಫಾಲ್ ಹೌಜಿಗ ಮುಟ್ಟಾಬಿರಸಿ ತೊಂಗಾನ್ ತೊಂಗಾನ್ ಬಾ ಮತ್ತು ಮಿಸೈ ಸಿಂಗ್ ಕುದಲ್ಗೆ ಅಹಾನ್ಬದ ಲೌಬಿರಸಿ ಧೂರ್ಬ ತರಾಗುಂ ಗಾ ಲಂಬಿಯೋ ಅಪಾಯ ಬೆಲೆ ಚಿಲ್ಗುಂ ಮಾಂಖಿನಿ ಲೇಂದ್ರ ಪಾಮೇಲ್ಗುಂ ಲೆಪ್ಲಂಬಿಯೋ ಅಸುಮ್ನ ಸೈಹೌಬ ಬ್ರೋಜೇಂದ್ರೋ ವಹೆಂಚಾಗಿ ಮಯಕ್ತ ನೋಮಾಯ್ಥೆಮ್ ಸೋಲೇಂದ್ರೋ ನಸಕ್ಪ ಇಸೈ ಕುದಲ್ ತಂಜರಿ

0: yaife yumbal gi thorum ta biriba singbu taram nokchari khurumjari ngasi gi yaife yumbal gi thorum da thamjari mit ubagi pangal leitraba miyoi singda mangal piba haiba hiram sida siza eye care foundation da senior consultant une lebiriba dr nunika khurai samga unaduna wari watai saba unajari bi seram linthoi thorum puthok pi thokchom renu bala ahan bamakta da doctor bo khoi gi akashwani phal gi studio sida taram nokchari
1: ai bo sikhi khudong chaba si pi bi bi gi damakta yam nongai sare
0: miwei bai khoi da khoi gi ishwar sina mamal yam la ba khudol mai ama tambiram bagi marak sida khoi gi mit se su amane aduna kana guma miwei khara da di laibak thire ba miwei khara da di hair ba mit asi ubo phongdana leiri ko masi gi damakta ubagi shakti phangla ba ai khoi na kari kari to ba ya bage haibasi gi matang da ne khana jagadori ba si matam gi matung ina mit dan tawbusi so koina dumak uzare wahau doina doctor sigi matang kitang ahan boina thambiu
1: khoi gi mit haibase akhoi gi sense organ mangale hakchang sida adu marakta amani yam luraba amani mit sigi mateng oidana akhoi na uriba mangan prithibi tawriba thabak myam se ngamhali bani mit udaba mi di simyam se ngamdra bani
0: hoi
1: adu da mit udaba haibase maram kayam oeba ama khatang na natte magi singli nauri duna solakpa oiba yai diabetes na badigi maning de e tholak tana retina solak tana oirak pa yai natraka direct mit tadi ka shutau daba brain gi laina ama lai pathology ma le duna udaba so oiba yai simyam gi marak sida khoi ki khwai gi mamang de leri pa mit ki layer transparent oina manga na phawra ga changba ya ba khoi gi thuknau gumna phat laga leri ba irang lang na ko mangan changbham leiriba saruk se cornea haina ka uyeba khoi na hek geng bada musuk mu na koi na ubodo mi khuding da tige sine cornea haire se to cornea sina transparency to maintain to banga makta da na opek oirak pa na taga laina da lek na thagat lakpa wa khat lakpa sina mangan se changbang amakte sumai na tauraga udaba mi se corneal blind na haine sige corneal blind oirbe mi mayam sithi khoi na leitraba mi amana amit dan tawramaga cornea do replace tawradi ubagi sakti do mhana phangba ngami do sigi matang dani eye donation in hainari se
0: ko eduga doctor corneal blindness oirei sigi maram sing si sukitang khangjake
1: corneal blindness sidi mamangi cornea khoi gi langtrik langna transparent oina laigada ba part to adu wausilak baduni sigi maram di mayam le khara toina thokpada for example la koi so e hairo thang amne thille pot amana penetrating injury tawraga cornea se sokre hairo to heal tawpa matam du da magi kai bado ho bado let na baina scar tissue form tawpa matam da wow raga oina tawraga mayai du wow trick wow raga mangan do changma ngamdra banina adu da corneal blind ora pakhar lai regi angang ma cha yam pik pada pokpatigi cornea dum opek oraga pokpas yaurine yautabanate sina kitangdi common oibedina te ko rare oi aduga angang da na hena common oi risa malnutrition jinglom da leba khara lapna leba pokta tin laira su magi mal chaba gi chinjakti sujar su magi khonghan da badaria tawbaduna nutrition du phakchang da phajna changbangam da bigi sebe vitamin a deficiency la e hairo adugi my cornea do mel tawre eba akhoi gi unna mel tawrapado ising olapado do maina cornea do thoto raga mel tawre aduda adum corneal blindness to oira aniba injury da di heat injury maina pokheba adigi bomb blast injury ka se khara common ori ni da aduda bomb blast injury shrapnel changeba aduga chemical injury soidana white type gi detergent gi potsing do chemical khara strong oi bidu mitte changeba isunu changeba acid changeba battery gi mehi pokhar ga mitte chongeba kain lai nei ba ti meam se de cornea se opek oi rak payai aduna tapada thopana manung gi laina su khara lai ba Stephen Johnson syndrome kaina ka aduga skin gi laina ne generalized skin gi laina se da mit su yauna mit ki stem cell do yarak tabgi mit ki cornea aduna mai gi metabolism solak pagi transparency maintain to banga makta da na opek sum tam tam tam ora ga pura opek oi ge belai ba to ke keratokona saina laina ma su lei ko keratokona sina konya gi shape tu ne change taw re is konya se cone shape ora ga sum tung thopa mani po da handang ma da kitang common noi na thengna jai ba si sa tu ge nei na to ga na hisari sa keratokona sa yam severe oi ra adi mai konya do sin da ba ya de ba na ta dia tum blind oi
0: yam nu ngai se aduga phaji ji chali ba tha se gi august ki tang kun manga da gi na lakadori ba september gi nipan pha ba se chahi kuding gi oi na eye donation fortnight hai da na tung an tung an ba thim da pang thok tu na lakli ado hantak chahi gi su karam ba thim da pang thok pi ga ni hai ba du su thambi wa du ga masi kari gi damak ta pang thok li banu hai ba du su doctor makata rak poina tumak thambi
1: ꯊꯝꯖꯒꯦ ꯍꯟꯗꯛ ꯆꯍꯤꯒꯤ ꯊꯤꯝꯁꯦ ꯗꯣꯅꯦꯠ ꯑꯥꯏꯁ ꯒꯤꯐ ꯁꯥꯏꯠ ꯇ꯭ꯔꯥꯟꯁꯐꯣꯔꯝ ꯂꯥꯏꯐꯁ ꯍꯥꯏ ꯗꯣꯅꯦꯠ ꯑꯥꯏꯁ ꯍꯥꯏꯕꯗꯤ ꯃꯤꯠ ꯗꯥꯟ ꯇꯧꯕꯤꯌꯨ ꯑꯗꯨꯒ ꯐꯖꯔꯕ ꯃꯤ ꯑꯃꯕꯨ ꯎꯍꯟꯕ ꯉꯝꯕꯒꯤ ꯗꯥꯟ ꯒꯤꯐꯠ ꯑꯗꯣ ꯑꯗꯨ ꯄꯤꯕꯤꯌꯨ ꯑꯗꯨꯒ ꯃꯤꯑꯣꯏꯕ ꯑꯃꯒꯤ ꯄꯨꯟꯁꯤꯗꯨꯕꯨ ꯍꯣꯡꯗꯣꯛꯄ ꯉꯝꯕ ꯑꯐꯕ ꯑꯣꯏꯍꯟꯕꯗꯣ ꯑꯗꯨ ꯉꯝꯅꯕ ꯇꯧꯕꯤꯌꯨ ꯍꯥꯏꯕꯁꯤꯅꯤ ꯍꯟꯗꯛꯀꯤ ꯊꯤꯝꯁꯦ ꯑꯗꯨꯒ ꯁꯤꯒꯤ ꯑꯥꯏ ꯗꯣꯅꯦꯁꯟ ꯐꯣꯔꯠ ꯅꯥꯏꯠꯁꯦ ꯑꯩꯈꯣꯏ ꯆꯍꯤ ꯈꯨꯗꯤꯡ ꯇꯧꯏ ꯅꯦꯁꯅꯦꯜ ꯑꯥꯏ ꯗꯣꯅꯦꯁꯟ ꯐꯣꯔꯠ ꯅꯥꯏꯠꯅꯦ ꯃꯔꯝꯁꯤꯗꯤ ꯀꯣꯔꯅꯦꯜ ꯕ꯭ꯂꯥꯏꯟ ꯑꯣꯏꯅ ꯂꯩꯔꯤꯕ ꯃꯤꯁꯤꯡꯁꯦ ꯌꯥꯝ ꯌꯥꯝꯃꯦꯕ ꯄ꯭ꯔꯤꯊꯤꯕꯤꯗ ꯍꯥꯏꯔꯗꯤ 50 to 60 lakhs ꯅꯤ ꯂꯥꯛ ꯌꯥꯡꯈꯩ ꯗꯩꯅ ꯂꯥꯛ ꯍꯨꯝꯐꯨꯐꯥꯎꯒꯤ ꯃꯤꯁꯤꯅꯦ ꯑꯗꯨꯒ ꯏꯟꯗꯤꯌꯥ ꯈꯛꯇꯪꯗꯅ ꯂꯥꯛ 15 ꯂꯩ ꯑꯗꯣ ꯑꯩꯈꯣꯏꯅ ꯍꯧꯖꯤꯛ ꯃꯅꯤꯄꯨꯔꯒꯤ ꯗꯦꯇꯥꯁꯦ ꯂꯧꯊꯣꯛꯄ ꯃꯇꯝꯗ ꯃꯤ 5,000 ꯀꯣꯔꯅꯦꯜ ꯕ꯭ꯂꯥꯏꯟ ꯑꯣꯏꯔꯒ ꯂꯩꯌꯦꯕ ꯀꯣꯔꯅꯦꯜ ꯕ꯭ꯂꯥꯏꯟ ꯑꯣꯏꯔꯤꯕ ꯃꯤꯁꯦ ꯀꯔꯤꯁꯨ ꯅꯠꯇꯕ ꯃꯣꯏꯒꯤ ꯀꯣꯔꯅꯦꯌꯥꯗꯣ ꯑꯗꯨꯒꯤ ꯇ꯭ꯔꯥꯟꯁꯄꯔꯦꯟꯁꯤꯗꯣ ꯃꯦꯟꯇꯦꯟ ꯇꯧꯕ ꯉꯝꯗꯕꯒꯤ ꯃꯉꯥꯟ ꯆꯪꯕ ꯉꯝꯗꯕꯒꯤ ꯃꯣꯏꯁꯦ ꯎꯗ꯭ꯔꯕꯅꯦꯕ ꯌꯨꯝ ꯑꯃ ꯂꯩꯕꯁꯤꯗ ꯊꯣꯡꯅꯥꯎꯁꯦ ꯂꯣꯏ ꯐꯨꯟꯖꯟꯅ ꯃꯄꯥꯟꯁꯦ ꯀꯔꯤꯝ ꯎꯗꯕꯒꯨꯝꯕꯅꯦꯕ ꯏꯔꯥꯏ ꯂꯥꯏꯅ ꯊꯣꯡꯅꯥꯎꯗꯣ ꯁꯤꯟꯕ ꯌꯥꯔꯤꯅꯦꯕ ꯊꯣꯡꯅꯥꯎꯗꯣ ꯄꯤꯕꯤꯅꯕ ꯃꯤ ꯑꯃ ꯂꯩꯔꯗꯤ ꯑꯗꯨꯗꯤ ꯀꯣꯔꯅꯦꯌꯥꯗꯣ ꯗꯣꯅꯦꯠ ꯇꯧꯕ ꯑꯥꯏ ꯗꯣꯅꯦꯁꯟꯒꯤ ꯐꯣꯔꯝꯁꯤꯗ ꯀꯣꯔꯅꯦꯌꯥꯗꯣ ꯗꯣꯅꯦꯠ ꯇꯧꯕꯗꯣ ꯑꯗꯨ ꯉꯥꯏꯔ ꯂꯩꯔꯤꯅꯤ ꯑꯗꯨꯕꯨ ꯍꯧꯖꯤꯛ ꯍꯧꯖꯤꯛ ꯗꯣꯅꯦꯠ ꯇꯧꯕꯒꯤ ꯆꯥꯡꯁꯦ ꯌꯥꯝ ꯌꯥꯝꯕ ꯑꯣꯏꯗꯦ 100-200 ꯈꯛ ꯑꯣꯏ ꯍꯧꯖꯤꯛ ꯐꯥꯎꯗ ꯑꯔꯥꯎꯟ 200 ꯈꯛꯇꯅꯦꯕ ꯗꯣꯅꯦꯠ ꯇꯧꯔꯛꯏꯁꯦ ꯃꯅꯤꯄꯨꯔꯗꯅꯤꯀꯣ ꯑꯩꯅ ꯍꯥꯏꯖꯔꯤꯁꯦ ꯑꯗꯨꯅ ꯁꯤꯒꯤ ꯑꯋꯦꯔꯅꯦꯁꯁꯦ ꯁꯤꯒꯤ ꯈꯪꯕꯁꯦ ꯑꯩꯈꯣꯏꯅ ꯀꯔꯤꯒꯨꯝꯕ ꯑꯩꯈꯣꯏꯒꯤ ꯑꯥꯏꯁꯦ ꯗꯣꯅꯦꯠ ꯇꯧꯔꯗꯤ ꯃꯤ ꯑꯃ ꯈꯛꯇꯪ ꯅꯠꯇꯦ ꯃꯤ ꯑꯅꯤꯒꯤ 5,000 ꯃꯤꯠ ꯎꯗꯦ ꯍꯥꯏꯔꯤꯕ ꯃꯤꯗꯣ ꯑꯗꯨꯗ ꯃꯤ ꯑꯅꯤꯗꯤ ꯎꯔꯛꯀꯗꯣꯏꯅꯤ ꯁꯤꯒꯤ ꯒꯤꯐꯁꯦ ꯁꯤꯒꯤ ꯇꯧꯕ ꯌꯥꯕ ꯄꯣꯠꯁꯦ ꯇꯧꯕꯤꯌꯨ ꯍꯥꯏꯅ ꯍꯥꯏꯕꯒꯤ ꯑꯋꯦꯔꯅꯦꯁꯁꯦ ꯁꯟꯗꯣꯛꯄꯩꯗꯃꯛꯇꯅꯦ ꯑꯩꯈꯣꯏꯅ ꯑꯥꯏ ꯗꯣꯅꯦꯁꯟ ꯐꯣꯔ ꯅꯥꯏꯠ ꯍꯥꯏꯅ ꯊꯝꯖꯔꯤꯁꯦ
0: ꯀꯔꯝꯕ ꯃꯤꯑꯣꯏꯅ ꯑꯩꯈꯣꯏꯒꯤ ꯃꯤꯠ ꯗꯥꯟ ꯇꯧꯕ ꯌꯥꯕꯒꯦ ꯍꯥꯏꯕꯗꯨꯁꯨ ꯃꯇꯥꯡꯁꯤꯗ ꯗꯣꯛꯇꯔ ꯊꯝꯕꯤꯔꯝꯃꯣ
1: ꯑꯩꯈꯣꯏꯒꯤ ꯆꯍꯤꯗ ꯍꯥꯏꯔꯕꯗ ꯃꯤꯠ ꯗꯥꯟ ꯇꯧꯕꯁꯦ ꯑꯞꯄꯔ ꯂꯤꯃꯤꯠꯇꯤ ꯑꯝꯇ ꯂꯩꯇꯦ ꯆꯍꯤ ꯐꯅ ꯌꯥꯝꯃꯁꯨ ꯑꯗꯨꯝ ꯇꯧꯕ ꯌꯥꯏ ꯑꯗꯨꯕꯨ ꯂꯣꯋꯔ ꯂꯤꯃꯤꯠ ꯑꯃꯗꯤ ꯂꯩ ꯍꯥꯏꯕꯗꯤ ꯄꯣꯛꯇ ꯉꯥꯏꯔꯤꯕ ꯑꯉꯥꯡ ꯑꯃꯒꯤ ꯃꯃꯤꯠꯇꯨꯗꯤ ꯑꯩꯈꯣꯏꯅ ꯀꯣꯔꯅꯦꯌꯥꯗꯣ ꯂꯧꯊꯣꯛꯄꯗꯣ ꯈꯤꯇꯪ ꯅꯨꯡꯉꯥꯏꯇꯦꯕ ꯑꯦꯠ ꯂꯤꯁ ꯆꯍꯤ ꯑꯃ ꯁꯨꯒꯗꯕꯅꯤ ꯑꯗꯣ ꯑꯉꯥꯡ ꯆꯍꯤ ꯑꯃꯒꯤ ꯃꯊꯛ ꯑꯗꯨꯒ ꯑꯞꯄꯔ ꯂꯤꯃꯤꯠ ꯑꯝꯇ ꯂꯩꯇ꯭ꯔꯦ ꯍꯥꯏꯕꯗꯤ ꯌꯥꯏ ꯌꯥꯝ ꯄꯤꯛꯄ ꯑꯉꯥꯡꯒꯤ ꯃꯤꯠ ꯂꯧꯕ ꯌꯥꯗ꯭ꯔꯤꯁꯤꯅ ꯃꯔꯝꯗꯨꯗꯤ ꯔꯤꯖꯦꯛꯁꯟ ꯇꯧꯕ ꯑꯩꯈꯣꯏꯒꯤ ꯔꯦꯁꯤꯄꯤꯌꯦꯟꯠ ꯃꯤꯠꯇꯨꯗ ꯔꯤꯖꯦꯛ ꯇꯧꯔꯛꯄꯒꯤ ꯆꯥꯟꯁ ꯌꯥꯝꯃꯤ ꯀꯣꯔꯅꯦꯌꯥꯗꯣ ꯌꯥꯝ ꯄꯤꯛꯄꯅꯤꯅ ꯃꯤꯠꯇꯣ ꯌꯥꯝ ꯄꯤꯛꯄꯅꯤꯅ ꯑꯃꯨꯛ ꯆꯟꯗꯕꯗꯣ ꯆꯥꯟꯅꯗꯕꯗꯣ ꯍꯥꯏꯇꯥꯔꯦꯀꯣ ꯑꯗꯨꯒ ꯃꯥꯒꯤ ꯑꯦꯂꯥꯁꯇꯤꯁꯤꯇꯤ ꯇꯤꯁꯨꯗꯨꯁꯨ ꯌꯥꯝ ꯈꯦꯠꯅꯩꯌꯦꯕ ꯇꯤꯁꯨꯗꯨꯁꯨ ꯈꯦꯠꯅꯕꯅ ꯌꯥꯝ ꯄꯤꯛꯄ ꯑꯉꯥꯡꯗꯗꯤ ꯌꯥꯗꯦ
0: ꯍꯣꯏ ꯁꯥꯒꯤ ꯂꯩꯅꯥ ꯂꯩꯕ ꯃꯤꯑꯣꯏꯁꯤꯡꯅꯗꯤ ꯁꯤ ꯍꯥꯏꯔꯤꯕ ꯃꯤꯠꯁꯦ ꯑꯗꯨꯝ ꯗꯥꯟ ꯇꯧꯕ ꯌꯥꯕ꯭ꯔꯥ ꯀꯔꯤ ꯀꯔꯤ ꯂꯩꯅꯥ ꯂꯩꯕ ꯃꯤꯑꯣꯏꯁꯤꯡꯅꯗꯤ ꯍꯥꯏꯔꯤꯕ ꯊꯧꯑꯣꯡꯁꯦ ꯆꯠꯊꯕ ꯌꯥꯗꯕꯒꯦ ꯍꯥꯏꯕꯗꯨ ꯈꯪꯖꯒꯦ
1: ꯃꯤꯗꯨꯅ ꯂꯩꯇꯕꯒꯤ ꯃꯔꯝꯗꯣ ꯁꯔꯇꯟ ꯅ꯭ꯌꯨꯔꯦꯜ ꯗꯤꯖꯤꯖꯦꯁ ꯂꯩꯌꯦꯕ ꯅ꯭ꯌꯨꯔꯦꯜ ꯍꯥꯏꯕꯗꯤ ꯁꯟꯗꯣꯛꯄ ꯌꯥꯕ ꯅꯔꯐꯇ ꯁꯟꯗꯣꯛꯄ ꯑꯩꯈꯣꯏꯒꯤ ꯁꯤꯡꯂꯤ ꯅꯥꯎꯔꯤꯗ ꯁꯟꯗꯣꯛꯄ ꯏꯟꯐꯦꯛꯁꯟ ꯗꯤꯖꯤꯁ ꯔꯦꯕꯤꯁ ꯍꯥꯏꯔꯣꯅꯦ ꯍꯨꯏꯅ ꯆꯤꯛꯄꯗ ꯅꯥꯅꯕ ꯔꯦꯕꯤꯁꯇꯣ ꯑꯗꯒꯤ ꯃꯦꯠꯀꯥꯎ ꯗꯤꯖꯤꯁ ꯚꯥꯏꯔꯦꯜ ꯃꯦꯅꯤꯟꯖꯥꯏꯇꯤꯁ ꯀꯥꯏꯅ ꯈꯔ ꯂꯩ ꯑꯗꯨꯒꯨꯝꯕ ꯅꯔꯐꯇ ꯁꯟꯗꯣꯛꯄ ꯌꯥꯕ ꯏꯟꯐꯦꯛꯁꯟ ꯗꯤꯖꯤꯁ ꯅꯥꯕ ꯃꯤꯒꯤ ꯀꯣꯔꯅꯦꯌꯥꯁꯦ ꯑꯩꯈꯣꯏ ꯂꯧꯗꯦꯕ ꯀꯩꯒꯤꯅꯣꯕꯨ ꯀꯣꯔꯅꯦꯌꯥꯁꯤꯗꯗꯤ ꯅꯔꯐ ꯌꯥꯝ ꯌꯥꯎꯕꯅꯤꯅ ꯑꯗꯨꯗꯨꯅ ꯑꯃꯨꯛ ꯂꯧꯔꯤꯕ ꯔꯦꯁꯤꯄꯦꯟ ꯃꯤꯠꯇꯣ ꯐꯪꯉꯤꯕ ꯃꯤꯗꯨꯗ ꯑꯃꯨꯛ ꯆꯪꯕ ꯌꯥꯏ ꯁꯤꯒꯤ ꯏꯟꯐꯦꯛꯁꯟꯁꯦ ꯍꯥꯏꯅ ꯆꯤꯡꯅꯕ ꯂꯩꯕꯒꯤ ꯂꯧꯗꯦꯕ ꯑꯗꯨꯒꯤ ꯃꯊꯛꯇ ꯍꯧꯖꯤꯛꯀꯥꯟ ꯇꯧꯅꯔꯤꯕ ꯈꯔ ꯀꯣꯃꯟ ꯑꯣꯏꯕ ꯏꯟꯐꯦꯛꯁꯟ ꯗꯤꯖꯤꯁ ꯍꯦꯄꯥꯇꯥꯏꯇꯤꯁ ꯕꯤ ꯁꯤ ꯁꯤꯐꯤꯂꯤꯁ ꯑꯩꯆ ꯑꯥꯏ ꯚꯤ ꯁꯤ ꯅꯥꯕ ꯃꯤꯒꯤ ꯃꯤꯠꯁꯨ ꯑꯩꯈꯣꯏ ꯂꯧꯗꯦ ꯃꯔꯛ ꯃꯔꯛꯇꯗꯤ ꯑꯩꯈꯣꯏꯅ ꯈꯪꯗꯕ ꯌꯥꯏꯕ ꯃꯤ ꯑꯃꯁꯦ ꯍꯦꯄꯥꯇꯥꯏꯇꯤꯁ ꯕꯤ ꯁꯤ ꯅꯥꯏ ꯃꯁꯥꯅ ꯈꯪꯖꯅ ꯍꯥꯏꯔꯛꯑꯕꯣꯏꯗꯤ ꯈꯪꯉꯦ ꯁꯤ ꯂꯧꯕ ꯌꯥꯗꯦꯗꯣ ꯑꯩꯈꯣꯏꯅ ꯑꯗꯨꯝ ꯈꯪꯒꯅꯤ ꯑꯗꯨꯕꯨ ꯑꯥꯏꯁꯦ ꯑꯩꯈꯣꯏꯅ ꯔꯤꯇ꯭ꯔꯤꯚ ꯇꯧꯕ ꯃꯇꯝꯗꯨꯗ ꯂꯩꯇꯕ ꯃꯤꯗꯨꯒꯤ ꯖꯨꯒꯨꯂꯔ ꯚꯦꯟꯗꯒꯤ ꯕ꯭ꯂꯗ ꯁꯥꯝꯄꯜ ꯈꯤꯇꯪ ꯆꯤꯡꯒꯅꯤ ꯑꯗꯨꯒ ꯁꯤꯒꯤ ꯔꯨꯇꯤꯟ ꯇꯦꯁ ꯏꯟꯐꯦꯛꯁꯟ ꯗꯤꯖꯤꯁ ꯑꯩꯅ ꯍꯥꯏꯔꯤꯕ ꯑꯍꯨꯝ ꯃꯔꯤꯁꯦ ꯁꯤ ꯂꯣꯏꯅ ꯊꯥꯒꯅꯤ ꯁꯤ ꯅꯦꯒꯦꯇꯤꯚ ꯑꯣꯏꯔꯦ ꯍꯥꯏꯕꯗꯣ ꯈꯪꯉꯀꯥꯟꯗ ꯑꯥꯏꯗꯣ ꯁꯤꯖꯤꯟꯅꯕ ꯌꯥꯗꯣꯏꯅꯤ
0: ꯍꯣꯏ ꯀꯅꯥꯒꯨꯝꯕ ꯃꯤꯑꯣꯏ ꯑꯃꯅ ꯑꯩꯈꯣꯏꯒꯤ ꯃꯤꯠꯁꯦ ꯗꯥꯟ ꯇꯧꯒꯦ ꯍꯥꯏꯔꯒꯗꯤ ꯃꯥꯅ ꯂꯩꯔꯤꯉꯩ ꯍꯤꯡꯂꯤꯉꯩ ꯃꯇꯝꯗ ꯗꯥꯟ ꯇꯧꯖꯒꯦꯅ ꯍꯥꯏꯔꯝ ꯇꯥꯔꯒꯗꯤ ꯀꯔꯤ ꯀꯔꯤ ꯄ꯭ꯔꯣꯁꯦꯁꯁꯤꯡꯗꯤ ꯆꯠꯊꯕꯤ ꯃꯗꯨꯁꯨ ꯃꯌꯥꯝꯗ ꯈꯤꯇꯪ ꯊꯝꯕꯤꯔꯝꯃꯨ ꯗꯣꯛꯇꯔ
1: ꯀꯔꯤꯒꯨꯝꯕ ꯑꯩꯅ ꯉꯁꯤ ꯑꯩ ꯃꯤꯠꯁꯦ ꯗꯥꯟ ꯇꯧꯅꯤꯡꯉꯦꯅ ꯐꯥꯎꯔꯦ ꯍꯥꯏꯔꯣ ꯑꯗꯨ ꯐꯥꯎꯔꯕꯗꯤ ꯑꯩꯅ ꯍꯧꯖꯤꯛ ꯇꯧꯕ ꯌꯥꯔꯤꯁꯦ ꯁꯔꯇꯟ ꯐꯥꯎꯟꯗꯦꯁꯟ ꯂꯩ ꯃꯣꯍꯟ ꯐꯥꯎꯟꯗꯦꯁꯟ ꯍꯥꯏꯕ ꯑꯃ ꯂꯩ ꯑꯗꯒꯤ ꯑꯣꯔꯒꯟ ꯇ꯭ꯔꯥꯟꯁꯄ꯭ꯂꯥꯟꯠ ꯑꯣꯔꯒꯅꯥꯏꯖꯦꯁꯟ ꯍꯥꯏꯅ ꯅꯣꯇꯣ ꯑꯣꯏꯅ ꯑꯃ ꯂꯩ ꯅꯦꯁꯅꯦꯜ ꯃꯣꯏꯒꯤ ꯇꯣꯜ ꯐ꯭ꯔꯤ ꯅꯝꯕꯔꯁꯨ ꯂꯩ ꯑꯗꯨꯒ ꯃꯣꯏ ꯋꯦꯕꯁꯥꯏꯠꯁꯨ ꯂꯩ ꯑꯗꯨꯒ ꯑꯩꯈꯣꯏꯒꯤ ꯁ꯭ꯇꯦꯠ ꯑꯣꯞꯊꯥꯜꯃꯤꯛ ꯁꯦꯜꯗ ꯑꯩꯈꯣꯏ ꯑꯥꯏ ꯕꯦꯡꯛ ꯑꯃ ꯂꯩꯗꯅ ꯂꯝꯐꯦꯜꯗ ꯂꯩ ꯑꯗꯨꯒꯤ ꯑꯣꯐꯤꯁꯇꯁꯨ ꯆꯠꯂꯒ ꯌꯥꯏ ꯑꯗꯨꯗ ꯑꯥꯏ ꯗꯣꯅꯦꯁꯟ ꯐꯣꯔꯝ ꯑꯃ ꯂꯩꯕꯅꯦꯕ ꯄ꯭ꯂꯦꯠꯁꯦ ꯑꯗꯨ ꯐꯤꯜ ꯑꯞ ꯇꯧꯒꯗꯕ ꯐꯔꯁ ꯑꯣꯐ ꯑꯣꯜ ꯑꯗꯨꯗ ꯈꯪꯍꯟꯗꯣꯏꯅꯦ ꯑꯣꯐꯤꯁꯦꯜ ꯑꯣꯏꯗꯣꯏꯅꯦ ꯑꯩꯈꯣꯏ ꯃꯤꯠꯁꯦ ꯑꯩ ꯂꯩꯇ꯭ꯔꯀꯥꯟꯗ ꯂꯧꯊꯣꯛꯄ ꯌꯥꯏ ꯍꯥꯏꯕꯗꯣ ꯑꯗꯨꯒ ꯈ꯭ꯋꯥꯏꯗꯒꯤ ꯁꯤꯗꯩ ꯍꯦꯟꯅ ꯂꯨꯕꯗꯤ ꯃꯥꯒꯤ ꯂꯩꯍꯧꯔꯤꯕ ꯃꯔꯤ ꯃꯇꯥ ꯅꯦꯛꯁ ꯑꯣꯐ ꯀꯤꯟ ꯃꯆꯥ ꯃꯁꯨꯁꯤꯡꯗꯁꯨ ꯈꯪꯍꯜꯂꯝꯕ ꯀꯩꯒꯤꯅꯣꯕꯨ ꯑꯩꯅ ꯂꯩꯇ꯭ꯔ ꯃꯇꯨꯡꯗꯗꯤ ꯑꯩꯒꯤ ꯍꯛꯆꯥꯡꯁꯦ ꯑꯩꯒꯤ ꯑꯣꯏꯔꯔꯣꯏ, ꯑꯩꯅ ꯑꯃ ꯇꯧꯅꯤꯡꯉꯦ ꯈꯪꯉꯦ ꯇꯧꯅꯤꯡꯗꯦ ꯈꯪꯗꯦ, ꯑꯗꯣ ꯑꯩꯒꯤ ꯔꯥꯏꯠꯇꯤ ꯂꯩꯇ꯭ꯔꯦꯕ ꯕꯣꯗꯤꯗꯨꯗ, ꯑꯗꯨꯅ ꯑꯩꯒꯤ ꯏꯆꯥ ꯏꯁꯨ ꯑꯩꯒꯤ ꯕꯣꯗꯤꯗꯨꯗ ꯔꯥꯏꯠ ꯂꯩꯍꯧꯔꯤꯕ ꯃꯤꯁꯤꯡꯗꯣ ꯃꯣꯏꯒꯤ ꯃꯈꯨꯠꯇ ꯂꯩꯔꯦ, ꯃꯣꯏꯅ ꯗꯣꯅꯦꯠ ꯇꯧꯅꯤꯡꯗꯦꯅ ꯃꯇꯥꯡꯗꯨꯗ ꯍꯥꯏꯔꯗꯤ ꯀꯅꯥꯝꯇꯅ ꯅꯝꯗꯅ ꯂꯧꯕ ꯌꯥꯗꯦ, ꯑꯗꯨꯒ ꯀꯔꯤꯒꯨꯝꯕ ꯗꯣꯅꯦꯠ ꯇꯧꯕꯒꯤ ꯋꯥꯔꯤꯁꯦ ꯁꯥꯍꯧꯗ꯭ꯔꯦ ꯈꯜꯂꯣ, ꯁꯥꯍꯧꯗꯕ ꯇꯥꯔꯁꯨ ꯏꯆꯥ ꯏꯁꯨꯁꯤꯡꯁꯤꯅ ꯑꯩꯒꯤ ꯑꯍꯟ ꯑꯃ ꯂꯩꯇ꯭ꯔꯤꯁꯦ ꯈꯤꯇꯪ ꯀꯅꯥꯅꯣꯝꯗ ꯀꯥꯟꯅꯕ ꯐꯪꯅꯕ ꯍꯥꯏꯅ ꯑꯣꯔꯒꯟꯁꯦ ꯗꯣꯅꯦꯠ ꯇꯧꯒꯦ, ꯑꯥꯏꯁꯦ ꯗꯣꯅꯦꯠ ꯇꯧꯒꯦꯅ ꯑꯗꯨꯒꯤ ꯃꯇꯝꯗꯨꯗ ꯈꯥꯏꯅ ꯃꯣꯏꯅ ꯇꯥꯟꯅꯔꯁꯨ ꯑꯗꯨꯝ ꯄꯤꯕ ꯌꯥꯏꯌꯦꯕ ꯗꯦꯠ ꯁ꯭ꯇꯦꯖꯁꯨ. ꯑꯗꯨ ꯑꯗꯨꯅ ꯂꯨꯔꯤꯕꯁꯦ ꯃꯣꯏꯒꯤ ꯔꯤꯂꯦꯇꯤꯚ ꯂꯩꯍꯧꯔꯤꯕ ꯃꯥꯒꯤ ꯅꯦꯛꯁ ꯑꯣꯐ ꯀꯤꯟ ꯑꯣꯏꯔꯤꯕ ꯕꯣꯗꯤꯗꯨꯒꯤ ꯔꯦꯁꯄꯣꯟꯁꯤꯕꯤꯂꯤꯇꯤ ꯂꯧꯒꯗꯕ ꯃꯤꯁꯤꯡꯁꯦ ꯁꯤꯗ ꯈꯪꯍꯜꯂꯝꯕꯁꯤꯅ ꯌꯥꯝ ꯂꯨꯔꯤꯁꯦ.
0: ꯇ꯭ꯔꯥꯟꯁꯄ꯭ꯂꯥꯟ ꯇꯧꯕꯒꯤ ꯃꯇꯥꯡꯁꯤꯁꯨ ꯈꯤꯇꯪ ꯁꯟꯗꯣꯛꯅ ꯊꯝꯕꯤꯌꯨ.
1: ꯇ꯭ꯔꯥꯟꯁꯄ꯭ꯂꯥꯟ ꯇꯧꯕꯁꯦ ꯁꯝꯅ ꯍꯥꯏꯔꯕꯗ ꯇꯥꯏꯞ ꯑꯅꯤ ꯂꯩꯌꯦꯕ, ꯑꯣꯞꯇꯤꯀꯦꯜ ꯀꯦꯔꯥꯇꯣꯄ꯭ꯂꯥꯁꯇꯤ ꯍꯥꯏꯕꯗꯤ ꯑꯩꯈꯣꯏ ꯍꯧꯖꯤꯛ ꯍꯥꯏꯅꯔꯤꯕ ꯃꯤꯠ ꯁꯨꯡꯉꯨ ꯎꯗꯕ ꯀꯣꯔꯅꯤꯌꯥꯗꯣ ꯋꯥꯎꯈ꯭ꯔꯦ ꯑꯣꯄꯦꯛ ꯑꯣꯏꯈ꯭ꯔꯦ ꯍꯥꯏꯕꯗꯣ ꯀꯣꯔꯅꯤꯌꯥꯗꯣ ꯁꯤꯟꯗꯣꯛꯄꯤꯕ ꯑꯣꯏꯅ ꯑꯐꯕ ꯍꯦꯜꯗꯤ ꯑꯣꯏꯕ ꯀꯣꯔꯅꯤꯌꯥ ꯗꯣꯅꯦꯠ ꯇꯧꯔꯤꯕꯗꯣ ꯍꯥꯞꯄꯤꯔꯒ ꯎꯍꯟꯕ. ꯑꯗꯨꯒꯤ ꯃꯊꯛꯇ ꯊꯦꯔꯥꯄꯦꯇꯤꯛ ꯀꯦꯔꯥꯇꯣꯄ꯭ꯂꯥꯁꯇꯤ ꯍꯥꯏꯅꯁꯨ ꯑꯃꯨꯛ ꯂꯩꯌꯦꯕ. ꯊꯦꯔꯥꯄꯦꯇꯤꯛ ꯍꯥꯏꯔꯤꯁꯤꯗꯤ ꯃꯤ ꯑꯃꯅ ꯁꯣꯛꯑꯦ ꯍꯥꯏꯔꯣ, ꯑꯉꯥꯡ ꯃꯆꯥ ꯑꯃ ꯁꯥꯟꯅꯕꯗ ꯌꯣꯄꯤꯅ ꯊꯤꯟꯈ꯭ꯔꯦ ꯍꯥꯏꯔꯣ ꯃꯥꯏ ꯃꯃꯤꯠꯁꯦ, ꯅꯠꯇ꯭ꯔꯒ ꯂꯩꯅꯥ ꯑꯃ ꯅꯥꯔꯛꯇꯅ ꯃꯥꯏ ꯃꯃꯤꯠꯁꯦ ꯄꯠꯊꯔꯒ ꯍꯣꯒꯦ ꯇꯧꯔꯦ ꯍꯥꯏꯔꯣ, ꯑꯗꯣ ꯍꯣꯒ꯭ꯔꯒ ꯃꯅꯨꯡꯒꯤ ꯃꯍꯤ ꯑꯗꯒꯤ ꯃꯅꯨꯡꯒꯤ ꯀꯟꯇꯦꯟꯁ ꯃꯌꯥꯝꯗꯣ ꯊꯣꯛꯈ꯭ꯔꯗꯤ ꯃꯤꯠꯇꯣ ꯄꯔꯃꯅꯦꯟꯂꯤ ꯕ꯭ꯂꯥꯏꯟ ꯑꯣꯏꯗꯣꯏꯅꯦꯕ, ꯑꯗꯨꯗꯤ ꯀꯣꯔꯅꯤꯌꯥ ꯁꯤꯜꯂꯁꯨ ꯌꯥꯔꯣꯏꯗꯣꯏꯅꯦ. ꯑꯗꯨꯒꯤ ꯁ꯭ꯇꯦꯖꯇꯣ ꯑꯗꯨꯗ ꯍꯣꯜ ꯇꯧꯅꯕꯅ ꯈꯥꯝꯅꯕꯅ ꯊꯦꯔꯥꯄꯦꯇꯤꯛ ꯀꯦꯔꯥꯇꯣꯄ꯭ꯂꯥꯁꯇꯤ ꯃꯤ ꯑꯃꯅ ꯃꯤꯠ ꯗꯣꯅꯦꯠ ꯇꯧꯕꯤꯔꯛꯑꯗꯤ ꯃꯤꯠꯇꯣ ꯌꯥꯝ ꯍꯦꯜꯗꯤ ꯑꯣꯏꯕ ꯑꯉꯥꯡꯒꯤ ꯃꯤꯠ ꯑꯣꯏꯒꯦꯔꯥ, ꯌꯥꯝ ꯑꯍꯟ ꯑꯣꯏꯔꯒ ꯈꯔ ꯗꯤꯀꯣꯝꯄꯦꯟꯁꯦꯠ ꯇꯧꯔꯕ ꯃꯤꯠ ꯑꯣꯏꯒꯦꯔꯥ, ꯑꯦꯅꯤ ꯃꯤꯠꯇꯣ ꯑꯃ ꯍꯥꯞꯄꯗꯤ ꯃꯈꯨꯝꯗꯣ ꯍꯣꯗꯅꯕꯅ ꯃꯈꯨꯝ ꯑꯣꯏꯅ ꯍꯥꯞꯄꯤꯔꯝꯕꯒꯤ ꯋꯥꯅꯦ. ꯑꯗꯨꯅ ꯊꯦꯔꯥꯄꯦꯇꯤꯛ ꯀꯦꯔꯥꯇꯣ ꯑꯗꯨꯒꯤ ꯃꯊꯛꯇ ꯀꯣꯔꯅꯤꯌꯦꯜ ꯕ꯭ꯂꯥꯏꯟ ꯑꯣꯏꯕ ꯃꯤꯁꯤꯗ ꯃꯥꯒꯤ ꯀꯣꯔꯅꯤꯌꯥꯒꯤ ꯃꯊꯛꯀꯤ ꯂꯦꯌꯔꯗꯨ ꯈꯤꯇꯪꯗ ꯂꯩꯅꯥ ꯂꯩꯕ ꯌꯥꯎꯋꯦ, ꯑꯗꯨꯗ ꯑꯃꯨꯛ ꯃꯊꯛꯀꯤ ꯂꯦꯌꯔꯗꯨ ꯈꯤꯇꯪ ꯁꯤꯟꯕꯁꯨ ꯌꯥꯏꯌꯦꯕ ꯗꯣꯅꯔ ꯀꯣꯔꯅꯤꯌꯥꯗꯨꯗꯒꯤ. ꯑꯗꯨꯅ ꯑꯦꯟꯇꯤꯔꯤꯌꯔ ꯂꯦꯃꯦꯜꯂꯔ ꯀꯦꯔꯥꯇꯣꯄ꯭ꯂꯥꯁꯇꯤꯅ ꯇꯧꯋꯦ, ꯃꯈꯥꯒꯤ ꯂꯦꯌꯔꯗꯣ ꯑꯗꯨ ꯗꯤꯀꯣꯝꯄꯦꯟꯁꯦꯠ ꯇꯧꯔꯛꯑꯦ, ꯑꯗꯨꯅ ꯃꯥꯒꯤ ꯂꯩꯅꯥ ꯑꯆꯧꯕ ꯑꯃ ꯊꯣꯔꯛꯑꯅꯤ ꯅꯠꯇ꯭ꯔꯒ ꯑꯣꯔꯦꯗꯤ ꯃꯤꯠꯁꯦ ꯇꯥꯡꯕ ꯍꯧꯔꯛꯑꯦ ꯍꯥꯏꯔꯒ ꯑꯗꯨ ꯈꯤꯇꯪ ꯁꯤꯟꯒꯦ ꯍꯥꯏꯔꯁꯨ ꯗꯤꯁꯦꯛ ꯍꯥꯏꯅ ꯁꯤꯅ ꯈꯤꯇꯪꯗꯤ ꯇꯦꯛꯅꯤꯀꯦꯜ ꯑꯣꯏꯔꯦ. ꯑꯗꯣ ꯁꯤꯒꯤ ꯈꯨꯗꯣꯡꯆꯥꯕꯁꯤꯁꯨ ꯍꯧꯖꯤꯛ ꯃꯅꯤꯄꯨꯔꯗ ꯂꯩꯔꯕꯅꯤ. ꯑꯦꯜ ꯀꯦ, ꯗꯤꯁꯦꯛ, ꯗꯤꯃꯦꯛ ꯍꯥꯏꯔꯤꯕ ꯈꯤꯇꯪ ꯆꯥꯎꯈꯠꯄ ꯑꯦꯗꯚꯥꯟꯁ ꯑꯣꯏꯕ ꯁꯔꯖꯔꯤꯁꯤꯁꯨ ꯃꯅꯤꯄꯨꯔꯗ ꯑꯗꯨꯝ ꯇꯧꯔꯦ ꯍꯧꯖꯤꯛ.
0: ꯍꯧꯖꯤꯛ ꯐꯥꯎꯕꯒꯤꯗꯤ ꯗꯣꯛꯇꯔ, ꯑꯩꯈꯣꯏꯒꯤ ꯃꯤꯁꯦ ꯀꯌꯥꯃꯨꯛ ꯌꯥꯝꯅ ꯗꯣꯅꯦꯠ ꯇꯧꯕꯤꯔꯛꯈ꯭ꯔꯦ ꯑꯩꯈꯣꯏ ꯃꯅꯤꯄꯨꯔꯒꯤ ꯑꯣꯏꯅꯗꯤ, ꯁꯤꯁꯨ ꯈꯤꯇꯪ ꯈꯪꯖꯒꯦ.
1: ꯍꯧꯖꯤꯛ ꯐꯥꯎꯕ ꯑꯩꯅ ꯈꯪꯖꯕꯗꯀꯣ, ꯗꯦꯇꯥꯁꯤꯗ ꯑꯩꯈꯣꯏꯒꯤ ꯑꯥꯏ ꯕꯦꯡꯛ ꯍꯥꯡꯕꯁꯦ ꯁ꯭ꯇꯦꯠ ꯑꯣꯞꯊꯥꯜꯃꯤꯛ ꯁꯦꯜꯗ ꯂꯝꯐꯦꯜꯗ ꯂꯩꯕ ꯑꯣꯐꯤꯁꯇꯨꯗ 2023 ꯅꯕꯦꯝꯕꯔ ꯑꯗ꯭ꯋꯥꯏꯗ ꯃꯣꯍꯟ ꯐꯥꯎꯟꯗꯦꯁꯟ ꯑꯃꯗꯤ ꯅꯦꯁꯅꯦꯜ ꯍꯦꯜꯊ ꯃꯤꯁꯟ ꯑꯅꯤꯃꯛꯅ ꯄꯨꯜꯂꯒ ꯆꯠꯊꯕ ꯈꯣꯡꯊꯥꯡꯅ ꯌꯥꯝꯅ ꯑꯩꯈꯣꯏꯒꯤ ꯁꯤꯗ ꯌꯥꯝ ꯀꯥꯟꯅꯕ ꯑꯩꯈꯣꯏ ꯂꯥꯏꯕꯛ ꯐꯕꯅꯤ ꯑꯩꯈꯣꯏꯒꯤ ꯑꯥꯏ ꯕꯦꯡꯛ ꯍꯥꯡꯈ꯭ꯔꯤꯁꯦ. ꯁꯤ ꯃꯇꯨꯡꯗꯗꯤ ꯑꯔꯥꯎꯟ 100 to 200 ꯑꯥꯏꯁ ꯗꯣꯅꯦꯠ ꯇꯧꯔꯦ. ꯑꯗꯨꯕꯨ ꯑꯩꯈꯣꯏꯒꯤ ꯁꯤꯖ ꯍꯣꯁꯄꯤꯇꯥꯜꯗ ꯑꯥꯏ ꯇ꯭ꯔꯥꯟꯁꯄ꯭ꯂꯥꯟ ꯇꯧꯔꯛꯏꯁꯦ ꯁꯤꯒꯤ ꯃꯃꯥꯡꯗꯒꯤ ꯇꯧꯔꯛꯑꯕ 2018 ꯁꯤꯗꯒꯤ ꯑꯩꯈꯣꯏ ꯑꯥꯏ ꯗꯣꯅꯦꯁꯟ ꯇꯧꯔꯛꯄ ꯃꯤꯠꯁꯦ ꯑꯥꯏ ꯇ꯭ꯔꯥꯟꯁꯄ꯭ꯂꯥꯟ ꯍꯥꯏ ꯇꯥꯔꯦ, ꯑꯥꯏ ꯇ꯭ꯔꯥꯟꯁꯄ꯭ꯂꯥꯟ ꯇꯧꯕꯁꯦ ꯍꯧꯔꯕꯅꯤ. ꯀꯔꯤꯒꯤꯅꯣꯕꯨ ꯑꯩꯈꯣꯏꯅ ꯍ꯭ꯌꯨꯃꯦꯟ ꯑꯣꯔꯒꯟ ꯇ꯭ꯔꯥꯟꯁꯄ꯭ꯂꯥꯟ ꯑꯦꯛꯠ ꯍꯥꯏꯕꯒꯤ ꯀꯩꯅꯣ ꯑꯃ ꯂꯩꯕꯁꯤꯒꯤ ꯁꯔꯇꯤꯐꯤꯀꯦꯁꯟꯁꯦ ꯁꯤꯗ 2018 ꯐꯪꯈꯤꯕ. ꯁꯤ ꯃꯇꯨꯡꯗꯒꯤꯗꯤ ꯑꯩꯈꯣꯏ ꯑꯥꯏ ꯇ꯭ꯔꯥꯟꯁꯄ꯭ꯂꯥꯟ ꯇꯧꯕ ꯌꯥꯔꯦ ꯍꯥꯏꯕꯅꯤꯅ ꯃꯄꯥꯟꯗꯒꯤ ꯀꯣꯔꯅꯤꯌꯥꯁꯦ ꯂꯧꯔꯝꯃꯦꯕ. ꯁꯥꯏꯠ ꯐꯔꯁ ꯍꯥꯏꯕ ꯑꯣꯔꯒꯅꯥꯏꯖꯦꯁꯟ ꯑꯃ ꯂꯩ, ꯑꯗꯒꯤ ꯑꯦꯜ ꯕꯤ ꯄ꯭ꯔꯁꯥꯗ ꯑꯥꯏ ꯏꯟꯁꯇꯤꯇ꯭ꯌꯨꯠ ꯑꯦꯟ ꯍꯥꯏꯗ꯭ꯔꯕꯥꯠꯇ ꯌꯥꯝ ꯆꯥꯎꯕ ꯏꯟꯁꯇꯤꯇ꯭ꯌꯨꯠ ꯑꯃ ꯂꯩꯕꯅꯤ, ꯅꯣꯟ ꯄ꯭ꯔꯣꯐꯤꯠ ꯍꯥꯏꯒꯅꯤ, ꯆꯦꯔꯤꯇꯦꯕꯜ ꯑꯣꯔꯒꯅꯥꯏꯖꯦꯁꯟ ꯑꯃ ꯂꯩ. ꯑꯗꯨꯗꯨꯗꯒꯤ ꯃꯇꯦꯡ ꯂꯧꯔꯦ ꯍꯥꯏꯔꯒ ꯃꯣꯏꯅ ꯔꯤꯇ꯭ꯔꯤꯐ ꯇꯧꯕ, ꯑꯩꯈꯣꯏꯅ ꯗꯔꯀꯥꯔ ꯍꯦꯛ ꯂꯩꯕꯒ ꯀꯣꯔꯅꯤꯌꯥ ꯗꯔꯀꯥꯔ ꯂꯩꯕ ꯄꯦꯁꯦꯟ ꯑꯃ ꯂꯥꯛꯑꯦ ꯌꯥꯝ ꯊꯨꯅ ꯀꯣꯔꯅꯤꯌꯥ ꯗꯔꯀꯥꯔ ꯂꯩ ꯍꯥꯏꯔꯗꯤ ꯃꯣꯏꯅ ꯔꯤꯇ꯭ꯔꯤꯐ ꯇꯧꯕ ꯀꯣꯔꯅꯤꯌꯥꯗꯣ ꯑꯗꯣ ꯑꯩꯈꯣꯏ ꯁꯣꯝꯗ ꯊꯥꯔꯛꯑꯦ, ꯑꯦꯌꯔ ꯏꯟꯗꯤꯌꯥꯗ ꯊꯥꯔꯛꯑꯒ ꯕꯥꯏ ꯐ꯭ꯂꯥꯏꯠ ꯗꯥꯏꯔꯦꯛ ꯌꯧꯔꯒ ꯑꯗꯨꯃꯥꯏꯅ ꯍꯥꯞꯄ. ꯁꯥꯎꯠꯇ ꯗꯣꯅꯦꯠ ꯇꯧꯔꯛꯄ ꯆꯍꯤ 50 ꯁꯨꯔꯕ ꯅꯨꯄꯤ ꯑꯃꯒꯤ ꯃꯃꯤꯠꯅ ꯑꯉꯥꯡ ꯃꯆꯥ ꯁ꯭ꯋꯥꯏꯒꯤ ꯃꯅꯤꯄꯨꯔꯒꯤ ꯎꯍꯟꯈꯤꯕꯁꯨ ꯌꯥꯎꯈ꯭ꯔꯕꯅꯦꯕ ꯁꯤꯗ.
0: ꯌꯥꯝ ꯅꯨꯡꯉꯥꯏꯖꯩ ꯇꯥꯖꯕꯗ. ꯑꯗꯨꯒ ꯗꯣꯛꯇꯔ, ꯑꯩꯈꯣꯏꯒꯤ ꯂꯩꯈꯤꯗ꯭ꯔꯕ ꯃꯇꯨꯡ ꯄꯨꯡ ꯀꯌꯥꯒꯤ ꯃꯅꯨꯡꯗ ꯍꯥꯏꯔꯤꯕ ꯀꯣꯔꯅꯤꯌꯥꯁꯤ ꯂꯧꯊꯣꯛꯍꯧꯒꯗꯒꯦ ꯍꯥꯏꯕꯁꯤꯁꯨ ꯊꯝꯕꯤꯔꯝꯃꯣ.
1: ꯑꯩꯈꯣꯏꯅ ꯔꯤꯇ꯭ꯔꯤꯐ ꯇꯧꯕꯒꯤ ꯃꯇꯝꯗꯨꯅꯦꯕ ꯂꯨꯔꯤꯁꯦ. ꯇ꯭ꯔꯥꯟꯁꯄ꯭ꯂꯥꯟꯇꯨꯗꯤ ꯑꯩꯈꯣꯏꯅ ꯍꯧꯖꯤꯛ ꯄ꯭ꯔꯤꯖꯔꯚꯦꯇꯤꯚ ꯃꯦꯗꯤꯌꯝ ꯑꯃꯗ ꯍꯥꯞꯄꯦ ꯍꯥꯏꯔꯒ ꯀꯣꯔꯅꯤꯌꯥꯗꯣ ꯑꯗꯨꯝ ꯈꯤꯇꯪ ꯀꯨꯏꯅ ꯊꯝꯕ ꯌꯥꯏ. ꯔꯤꯇ꯭ꯔꯤꯐ ꯇꯧꯒꯗ ꯃꯤꯗꯨꯅ ꯆꯠꯂꯒ ꯔꯤꯇ꯭ꯔꯤꯐ ꯇꯧꯒꯗꯣꯏꯁꯦ ꯋꯤꯗꯤꯟ 6 hours ꯑꯅ ꯒ꯭ꯂꯣꯕꯦꯜꯂꯤ ꯍꯥꯏꯔꯁꯨ ꯑꯌꯥꯝꯕꯅ ꯁꯤꯒꯤ ꯗꯦꯇꯥꯁꯤꯗꯤ ꯋꯦꯁꯇꯔꯟ ꯀꯟꯇ꯭ꯔꯤ ꯃꯣꯏ ꯈꯔ ꯏꯪꯕ ꯃꯐꯝꯗꯒꯤ ꯂꯥꯛꯄꯅꯤꯅ ꯏꯟꯗꯤꯌꯥꯗꯗꯤ ꯕꯥꯏ ꯑꯦꯛꯁꯄꯤꯔꯤꯌꯦꯟꯁ ꯋꯤꯗꯤꯟ 4 hours ꯇꯧꯕꯁꯤꯅ ꯐꯩꯌꯦꯕ. ꯋꯤꯗꯤꯟ 4 hours ꯃꯤꯗꯨꯅ ꯂꯩꯇ꯭ꯔꯦ ꯍꯥꯏꯔ ꯃꯇꯨꯡꯁꯤꯗ ꯄꯨꯡ 4 ꯁꯤꯒꯤ ꯃꯅꯨꯡꯗ ꯀꯣꯔꯅꯤꯌꯥꯗꯣ ꯂꯧꯊꯣꯛꯍꯧꯒꯗꯕꯅꯤ ꯑꯗꯨ ꯂꯧꯊꯣꯛꯄ ꯃꯇꯝꯁꯤꯒꯤ ꯃꯃꯥꯡꯁꯤꯗ ꯑꯩꯈꯣꯏꯅ ꯆꯦꯛꯁꯤꯟꯒꯗꯧꯁꯦ ꯂꯩꯈꯤꯗ꯭ꯔꯕ ꯃꯤꯗꯨꯒꯤ ꯍꯛꯆꯥꯡꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀꯗꯒꯦ ꯍꯥꯏꯕꯁꯦ ꯑꯩꯈꯣꯏꯅ ꯑꯍꯥꯟꯕꯗ ꯑꯩꯈꯣꯏꯅ ꯃꯃꯥꯡꯗ ꯂꯧꯊꯣꯛꯄ ꯃꯇꯝꯗ ꯑꯩꯈꯣꯏꯅ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯀ ಕಾರ್ನಿಯಾಸೆ ಟ್ರಾನ್ಸ್ಪರೆಂಟ್ ಒಯ್ಬ ಸ್ಟ್ರಕ್ಚರ್ ಅಮ ಒಯ್ಬನಿನ ಈಗಿ ಸಿಂಗ್ಲಿಸೆ ಚೇನ್ಬ ಯಾದೇಬ ಈಗಿ ಸಿಂಗ್ಲಿ ಚೇಲದಿ ಮಾಗೆ ಟ್ರಾನ್ಸ್ಪರೆನ್ಸಿ ದು ಲೈರರೋಯ್ದನ ಟ್ರಿಕ್ ಲಂಗ್ನ ಕಡಿಮ್ತ ಅವಾವ್ ಕಡಿಮ್ ಲೈತನ ಲಹೆನ್ಗದೋಯ್ನಿನ ಎ ವ್ಯಾಸ್ಕುಲರ್ ಹಾಯಬ ಕೊಯ್ನ ಸಿಂಗ್ಲಿ ಚೇಂದಬ ಈ ಚೇಂದ ಮಫಮ್ನಿನ ಬ್ಲಡ್ ಗ್ರೂಪಿಂಗ್ ಹಾಯ್ಬ ಎಚ್ ಎಲ್ ಎ ಟೈಪಿಂಗ್ ಹಾಯ್ಬ ಅಯ್ನ ಎ ಪಾಸಿಟಿವ್ ಒಯ್ರೆ ಹಾಯ್ರೋ ಅದೊಮ್ನ ಒ ಪಾಸಿಟಿವ್ ಹಾಯ್ರೋ ಎನಿಬದಿ ಅಮನ ಅಮದ ಪಿಬ ಯಾಯಬ ಎಚ್ ಎಲ್ ಎ ಟೈಪಿಂಗ್ ಕಾಯ್ನ ಅತೋಪ ಆರ್ಗನ್ದದಿ ಚಂಗ್ನಬನೆ ಮರಿ ಮತಾನದದಿ ಯಾದೆ ಕಾಯ್ನ ಅದುಸು ಅಮತ ಲೈತೆ ಎನಿಬದಿನ ಪಿಬ ಯಾಯ್ ಅದುಗ ಅದೊಮ್ನ ಹುಜಿಕ್ ಹಂಗ್ಬೀರ ಇಬ ಚಹಿಗಿ ಡಿಫ್ರೆನ್ಸ್ ತೋ ಅಂಗಾಂಗ್ ಅಮಗಿ ಕೋನ್ಯಾಸ್ನ ಹೇಲೆಬ ಹೆಲ್ದಿ ಒಯ್ಬ ಕೈಗಿ ನೋಬು ಅಂಗಾಂಗಿ ಆರ್ಗನ್ ದುದದಿ ಏಜಿಂಗ್ ಪ್ರೊಸೆಸ್ ತೋ ಹೌದ್ರಿಬನಿನ ಯಾಮ ಹೆಲ್ದಿ ಒಯ್ಬನೆ ಅದನ್ನ ಅಹನ್ನ ಮನ ಅಂಗಾಂಗ್ ಖರ ಪಿಕ್ಪದುಗಿ ಹೆಲ್ದಿ ಒಯ್ಬ ಕೋನ್ಯಾದು ಫಂಗದಿ ಮರಾಯ್ಬ ಫಬನೆ ಹೇನ ಮಾಗಿದು ಫಸಗದೊಯ್ನೆ ಅದುಗ ಯಾಮ್ನ ಅಹನ್ನು ಒರಕ್ಬ ಮಿ ಅಮಗಿ ಕೋನ್ಯಾಸಿದಿ ಅಕೊಯ್ನ ಅಮುಕ್ ಸೆಲ್ ಕೌಂಟ್ ಹೈಬಮ್ ಯೇಂಗೆಬಕೊ ಸೆಲ್ ಕೌಂಟ್ಸೆ ಯೇಂಗೆ ಹಾಯ್ರಗ ಖತಂ ಹೇನ ಡಿ ಕಾಂಪನ್ಸೇಟ್ ತೌರಮದಿ ಸಿಜನ್ನಬದು ಅಂಗಾಂಗ್ ಮಚಾದ ಪಿಬ ಯಾದಬ ಯಾಯಬ ಅದು ಅಯ್ನ ಸಹ ಹಾಯ್ಗಿಬ ಥೆರಪೆಟಿಕ್ ಕೆರೆಟೋಪ್ಲಾಸಿದು ಮಿ ಅಮೈ ಮಮಿತ್ ಕನ್ಬದು ಪೊಖಾಯ್ದ್ರಿಂಗಾಯ್ದ ಹೋದ್ರಿಂಗಾಯ್ದ ಕನ್ಬದು ಅದುದದಿ ದುಮ್ ಸಿಜನ್ನಬ ಯಾಯ್ ಅದುಗ ಖರ ಅಹನ್ನೋಯ್ಬ ಮಿ ಯಾಮ್ನ ಚಹಿ ಖರ ಹೆಂಜಲಪ್ಪ ಮೀದಸು ಅದು ಪಿಬದಿ ಯಾಯ್ ಅದುದಿ ಅಕೊಯ್ನ ಸೆಲ್ ಕೌಂಟ್ದು ಮತ್ತೊಂದು ಇಲ್ಲೆ ಅಕೊಯ್ನ ಮೆಷಿನ್ ಅಮ ಥಾರಗ ಯೇಂಗ್ದೊಯ್ನಬ ಸೆಲ್ ಕೌಂಟ್ ಕನ್ನಾದ ಚಾನಗನಿಯೇನ ಇದುಮಾಯ್ ತೌಸೆ
0: ಹೌಸಿ ಪಾವ್ಬ ಚಂಗ್ಸಿಲ್ಲಇಬ ಐದುನೇಷನ್ ಫೋರ್ಟ್ ನೈಟ್ಗೆ ಮಖಾದ ಚಂಗ್ಸಿಲ್ಲಇಬ ಅವೇರ್ನೆಸ್ ಪ್ರೋಗ್ರಾಮ್ಸಿನ ಮ್ಯಾಮ್ದ ಕಾನಬ ಪಿ ಹೆನೆ ಲೋಬಿಬ್ರಾ ಅದುಗ ಅತೋಪ ಕರಿ ಕರಿ ಅವೇರ್ನೆಸ್ಸಿಂಗ್ದಿ ಪೈಖತ್ ಪೆಯಾರಿ ಡಾಕ್ಟರ್ಗೆ ವಕಲೋನ್ ಕಿತಂಗ್ ತಂಬಿರಮು
1: ಅಯ್ನ ಖನ್ಬದದಿ ಅಕೊಯ್ನ ಅಹಂಬ 2018 ಕೊನೆಯ ಟ್ರಾನ್ಸ್ಪ್ಲಾಂಟ್ ಸಿಜದ ಹೋಗ್ರೆ ಹಾಯ್ಬದು ಅದು ಮತ್ತುಗ ಯೇಂಗ್ನರಗದಿ ಹುಜಿಕ್ 2026 ಅವೇರ್ನೆಸ್ ಫನೆ ಯಾಮ್ದಿ ಲೈರಬ ಮಾಲಿ ಅದುಬು ಅವೇರ್ನೆಸ್ ಹೇನ ಸಂದೋಪದಿ ಅದು ಯಾರಿನಿ ಸ್ಪೇಸ್ ಫಾರ್ ಮೋರ್ ಅವೇರ್ನೆಸ್ ಹುಜಿಕ್ ಸುಮಾಯ್ನ ಐ ಡೊನೇಷನ್ ಫೋರ್ಟ್ ನೈಟ್ಗೆ ಮತ್ತಿದ್ದು ಮೀಡಿಯಾದಗಿ ಪ್ರೆಸ್ದಗಿ ಮ್ಯಾಮ್ ಚಂಗಗ ಸಂದೋಕ್ನಬಾಯ್ನ ಅಕೊಯ್ನ ಯಾಮ್ ಕನ್ನ ಹೊತ್ನಯ್ಯಬ ಸಿಗಿ ಮತ್ತಿದ ನತ್ತಬ ಅತೋಪ ಮತ್ತದಸು ನಹಾಸಿಂಗ್ ನಹಾಯ್ ತಾರೆ ಸೋಷಿಯಲ್ ಮೀಡಿಯಾಸ್ ಮ್ಯಾಮ್ ಲೋಯ್ ಪೈನರಿನಿನ ಸಿಗಿ ಅವೇರ್ನೆಸ್ ಇದ ಖರ ಪನ್ಬಿಬ ಖರ ಹೈಬಿಬ ಅದುಗ ಶೇರ್ ತೌಬಿಬ ಯಾರಿ ಕೈಗಿ ಅದುಗ ಖಂಗ್ಜದಬ ಮಿ ಖರ ಲೈಯಬ ಮೊಯ್ಗಿ ಹನಮನ್ಸ ಲೈತಬದು ಹಾಯ್ಬದಿ ನಾರೆ ಮೊಯ್ ಕನ್ನ ನಾರಗ ಐ ಸಿ ಯು ದ ಲೈ ಅದು ಉಪಾಯ ಲೈತೆ ಕರಿ ತೌದೋಯ್ನೋ ಅದು ಉಪಾಯ ಲೈತೆ ಅದನ್ನ ಹಾಸ್ಪಿಟಲ್ ಕಾರ್ನಿಯರ್ ಟ್ರಿಬಲ್ ಪ್ರೋಗ್ರಾಮ್ ಏನಮ್ಮ ಲೈಯಬ ಅದೈದುದ ಕನ್ನಬ ಅಮ್ಮದಿ ಫಂಗೌಸನ್ನು ಲೈತಬ ಹಾಯ್ಬಸಿದೆ ಅಕೊಯ್ ನುಂಗಾಯ್ತ್ರಿನೆ ಯಾಮ್ನ ಥವಾಯ್ ಸೋಪನೆ ಮಿ ಅಮ್ಮ ಲೈತಬ ಹಾಯ್ಸೆ ಅದು ಇದುದ ಕನ್ನಬ ಮತ ಅಮ್ಮತನತೆ ಅನಿ ಫಂಗ್ಸನ್ನು ಹಾಯ್ಬದಿ ಮಿ ಅನಿಗೆ ಮಮ್ಮಿದು ಊಸನ್ನು ಹಾಯ್ನ ಸಿ ಮತ್ತಿದ ಸೊ ಅವೇರ್ನೆಸ್ ಮಿ ಅಮ್ಮ ಲೈತಾರದಿ ಸ್ಪ್ರೆಡ್ ತಹೋಬದು ಯಾರಿಕೆಗೆ ಅಕೊಯ್ ಡಾಕ್ಟರ್ ಮಸೆನ್ ನತ್ರಗ ಅದೊಮ್ನ ಸೋಮ್ದ ಬ್ರಾಡ್ಕಾಸ್ಟ್ ತೌಭಮ್ ಮಫಮ್ ಅಮ್ಮದ ಕೈನೋ ಪ್ಲಾಟ್ಫಾರ್ಮ್ ಅಮ್ಮದ ಲೈರೆ ಅದುದ ನತ್ತಬ ಎವ್ರಿ ಕಾಮನ್ ಪರ್ಸನ್ನ ಸಿಗೆ ಮತಾಂಗ್ದ ಖಂಗಗ ಮಾಗೆ ಖಂಗ್ನ ಚಾನಬ ಮ್ಯಾಮ್ದ ಹೈಬಿರದಿ ಸ್ಪ್ರೆಡ್ ತೌಬಿರದಿ ಅಕೊಯ್ ಮಣಿಪುರ್ಗೆ ಕೊನೆಲ್ ಬ್ಲೈಂಡ್ ಓರಿಬ ಅಯ್ನ ಪಂಜಗಿಬ 4,000-5,000 ಲೈರಿಬ ಮಿದೊ ಲೋಯ್ನಮುಕ್ ಊಬದೊ ಫಂಗ್ಬಗೆ ಚಾನ್ಸ್ದು ಫಂಗನಿ ಖನ್ಸೆ
0: ಅದುಗ ಮಿತ್ ದಾನ್ ತೌಬಸಿದಗಿ ಕಿತಂಗ್ ನಾ ಥೈಜರಕಾಂದ ಡಾಕ್ಟರ್ ಅಕೊಯ್ ಮಿತ್ಸೆ ಕಮ್ದೌನ ಮಸಾಮ ಊಫನ ಥಂಗ್ಬದಗೆ ಹೈಬಸಿಗೆ ಮತಾಂಗ್ದಸು ಕಿತಂಗ್ ಥಂಬಿರಮು
1: ಅಕೊಯ್ ಮಿತ್ಸಿದಿ ಲೂಗ್ರಬ ಆರ್ಗನ್ನೇ ನಾಕ್ತಂಗ್ ಅಕೊಯ್ನ ಮಿತ್ ಉಸನ್ಬದ ಖಂಗ್ದೊಯ್ನೆ ಮಿತ್ಸೆ ಅಮ್ಮದ ಲೈರದಿ ಕ್ಯಾಮ್ ವಾಗೆ ಅದು ಅದುಮಾಯ್ನಮಕ್ ಲೈರಿನಿ ಹುಜಿಕ್ ಬ್ಲೈಂಡ್ ಓರಿಬ ಕೊನೆಲ್ ಬ್ಲೈಂಡ್ ಓರಿಬ ಮೀಸಿಂಗ್ ಸಿಸು ಕೊ ಅದನ್ನ ಮಿತ್ಸೆ ಫಜನ ಥಮ್ಗೆ ಹಾಡೆ ಪಿ ಇಂಗಾಯ್ದಗೆ ಹ್ಯಾಬಿಟ್ ತೊ ಅಂಗಾಂಗ್ಸಿಂದುದ ꯄꯤꯕꯤꯕ ꯃꯃꯥ ꯃꯄꯥꯁꯤꯡꯅ ꯍꯧꯖꯤꯛꯀꯥꯟꯗꯤ ꯒꯦꯖꯦꯠ ꯀꯨꯝꯕ ꯐꯣꯟ ꯀꯨꯝꯕꯁꯦ ꯌꯥꯝ ꯇꯣꯏꯅ ꯇꯣꯏꯅ ꯄꯥꯏꯔꯕꯅꯤꯅ ꯈꯤꯇꯪ ꯈꯤꯇꯪ ꯇꯧꯔꯒ ꯅꯤꯡꯉꯥꯏ ꯈꯔ ꯇꯧꯔꯒ ꯑꯉꯥꯡꯁꯤꯡꯁꯤꯁꯨ ꯍꯦꯕꯤꯠ ꯑꯣꯏꯕꯅꯤꯅ ꯃꯣꯏꯗ ꯑꯦꯗꯤꯛ ꯍꯥꯏꯒꯗ꯭ꯔ ꯑꯗꯨꯝ ꯊꯥꯗꯣꯛꯅꯤꯡꯗ꯭ꯔꯦꯕ ꯉꯥꯛꯇꯪ ꯂꯧꯕꯗ ꯃꯣꯏ ꯑꯗꯨꯝ ꯃꯣꯏ ꯃꯤꯠꯇꯗꯤ ꯑꯦꯛꯁꯇ꯭ꯔꯥ ꯁ꯭ꯇ꯭ꯔꯦꯁꯇꯣ ꯂꯥꯛꯇꯣꯏꯅꯦ ꯑꯗꯨꯅ ꯁꯤꯒꯤ ꯍꯦꯕꯤꯠꯁꯦ ꯂꯩꯍꯟꯗꯅꯕ ꯑꯗꯨꯒ ꯃꯄꯥꯟꯗ ꯆꯠꯄ ꯑꯁꯪ ꯑꯃꯥꯟ ꯌꯦꯡꯕ ꯍꯥꯏꯕꯁꯦ ꯀꯥꯟꯅꯕꯅꯤ ꯗꯤꯁꯇꯦꯟꯁꯇ ꯌꯦꯡꯉꯤꯈꯩꯒꯤ ꯂꯥꯏꯅ ꯁꯥꯔꯛꯄ ꯑꯩꯈꯣꯏꯒꯤ ꯃꯤꯠꯁꯦ ꯃꯤꯑꯣꯏꯕꯁꯤꯅ ꯍꯧꯔꯛꯄꯁꯦ ꯊꯥꯏꯅ ꯑꯔꯥꯞꯄ ꯌꯦꯡꯕꯁꯤꯅꯦꯕ ꯑꯩꯈꯣꯏꯗ ꯂꯨꯔꯤꯁꯦ ꯀꯩꯅꯣꯝꯃ ꯂꯥꯛꯄ꯭ꯔꯥ ꯑꯔꯥꯞꯄꯗ ꯑꯩꯈꯣꯏ ꯆꯦꯛꯁꯤꯟꯒꯗ꯭ꯔꯥ ꯗꯦꯟꯖꯔ ꯂꯥꯛꯄ꯭ꯔꯥ ꯅꯠꯇ꯭ꯔꯒ ꯀꯩꯅꯣꯝꯃ ꯇꯥꯟꯕ ꯃꯇꯝꯗ ꯁꯥꯁꯟ ꯇꯥꯟꯕ ꯃꯇꯝꯗ ꯑꯔꯥꯞꯄꯒꯤ ꯄꯣꯠꯁꯦ ꯌꯦꯡꯕꯁꯤꯅꯦꯕ ꯑꯔꯥꯞꯄ ꯌꯦꯡꯕꯁꯤꯅ ꯃꯤꯠꯁꯦ ꯔꯤꯂꯦꯛꯁ ꯑꯣꯏꯔꯒ ꯂꯩꯌꯦꯕ ꯑꯅꯛꯄ ꯌꯦꯡꯕꯁꯤꯗ ꯌꯥꯝ ꯀꯟꯅ ꯀꯥꯟꯅꯕ ꯑꯩꯈꯣꯏꯒꯤ ꯏꯃꯤꯗꯤꯌꯦꯠ ꯂꯥꯏꯐ ꯊ꯭ꯔꯦꯇꯅꯤꯡ ꯑꯣꯏꯕ ꯄꯣꯠꯇꯤ ꯑꯣꯏꯗꯕꯅꯤꯅ ꯑꯅꯛꯄ ꯌꯦꯡꯕꯁꯤꯅ ꯃꯁꯜ ꯁꯤꯖꯤꯟꯅꯔꯤꯅꯦꯕ ꯑꯗꯨ ꯍꯧꯖꯤꯛꯀꯥꯟꯗꯤ ꯎꯜꯇꯥ ꯆꯠꯈ꯭ꯔꯦ ꯑꯔꯥꯞꯄꯁꯤꯅ ꯌꯦꯡꯅꯗ꯭ꯔꯦ ꯑꯅꯛꯄꯁꯤꯅ ꯌꯦꯡꯉ ꯂꯩꯔꯕꯅꯤꯅ ꯃꯤꯠꯀꯤ ꯃꯁꯜꯁꯤꯡꯁꯤꯗ ꯑꯦꯛꯁꯇ꯭ꯔꯥ ꯁ꯭ꯇ꯭ꯔꯦꯁ ꯑꯦꯟ ꯑꯦꯛꯁꯇ꯭ꯔꯥ ꯄ꯭ꯔꯦꯁꯔ ꯌꯥꯝ ꯄꯤꯔꯦꯕ ꯇꯧꯗ ꯌꯥꯗꯕ ꯀꯝꯄ꯭ꯌꯨꯇꯔ ꯌꯥꯝ ꯇꯣꯏꯅ ꯄꯥꯏꯕ ꯃꯤꯁꯤꯡꯁꯨ ꯃꯔꯛ ꯃꯔꯛꯇ ꯑꯦꯕ꯭ꯔꯤ 30 minutes ꯀꯨꯝꯕ ꯃꯤꯠꯁꯦ ꯉꯥꯏꯍꯥꯛ ꯉꯥꯏꯍꯥꯛ ꯄꯣꯊꯥꯕꯤꯕ 30 seconds ꯃꯤꯠ ꯑꯣꯏꯁꯜꯂꯒ ꯅꯠꯇ꯭ꯔꯒ ꯑꯔꯥꯞꯄ ꯑꯃ ꯌꯦꯡꯉꯒ ꯔꯤꯂꯦꯛꯁ ꯇꯧꯕ ꯑꯗꯨꯒ ꯃꯤꯠꯀꯤ ꯄꯤꯒꯤ ꯁꯔꯨꯛꯁꯤꯁꯨ ꯍꯟꯊꯔꯛꯄꯅꯤ ꯑꯩꯈꯣꯏ ꯏꯂꯦꯛꯇ꯭ꯔꯣꯅꯤꯛ ꯗꯤꯚꯥꯏꯁ ꯌꯥꯝ ꯄꯥꯏꯕꯁꯦ ꯗꯤꯖꯤꯇꯦꯜ ꯗꯤꯚꯥꯏꯁ ꯁꯤꯟꯗ꯭ꯔꯣꯝ ꯍꯥꯏꯅ ꯑꯅꯧꯕ ꯂꯥꯏꯅꯥ ꯑꯣꯏꯅ ꯀꯧꯅꯔꯤꯅꯦ ꯍꯧꯖꯤꯛꯀꯥꯟꯁꯦ ꯂꯨꯕ꯭ꯔꯤꯀꯦꯇꯤꯡ ꯑꯥꯏ ꯗ꯭ꯔꯣꯞ ꯍꯥꯞꯄ ꯃꯤꯠꯁꯦ ꯈꯤꯇꯪ ꯅꯨꯡꯉꯥꯏꯇ꯭ꯔꯗꯤ ꯗꯣꯛꯇꯔ ꯑꯃ ꯁ꯭ꯄꯦꯁꯦꯂꯤꯁ ꯑꯃꯗ ꯆꯠꯄꯤꯔꯒ ꯇꯥꯟꯅꯕꯤꯕ ꯑꯗꯨꯗ ꯈꯟꯖꯥꯟꯅꯗꯕ ꯍꯦꯖꯤꯇꯦꯠ ꯇꯧꯗꯕ ꯃꯇꯝꯗꯣ ꯌꯥꯝ ꯃꯥꯡꯍꯟꯗꯕ ꯑꯗꯨꯒ ꯃꯤꯠ ꯎꯔꯛꯇ꯭ꯔꯦ ꯃꯤꯠꯇ ꯈꯤꯇꯪ ꯆꯤꯡꯅꯕ ꯅꯨꯡꯉꯥꯏꯇꯕ ꯄꯣꯛꯑꯦ ꯍꯥꯏꯔꯗꯤ ꯈꯨꯗꯛꯇ ꯍꯣꯁꯄꯤꯇꯥꯜ ꯌꯧꯕꯤꯔꯛꯄ ꯍꯥꯏꯁꯦ
0: ꯃꯈꯥ ꯇꯥꯔꯛꯄꯣꯏꯅꯦ ꯗꯣꯛꯇꯔ ꯀꯣꯔꯅꯤꯌꯥꯁꯦ ꯇ꯭ꯔꯥꯟꯁꯄ꯭ꯂꯥꯟ ꯇꯧꯔꯕ ꯃꯇꯨꯡꯁꯤꯗ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡꯁꯤꯡꯗꯤ ꯂꯧꯒꯅꯤ ꯀꯔꯃꯥꯏꯅ ꯆꯦꯛꯁꯤꯟꯅ ꯂꯩꯒꯅꯤ ꯍꯥꯏꯕꯗꯨꯁꯨ ꯊꯝꯕꯤꯌꯨ
1: ꯀꯣꯔꯅꯤꯌꯥ ꯇ꯭ꯔꯥꯟꯁꯄ꯭ꯂꯥꯟ ꯍꯥꯏꯕꯁꯦ ꯌꯥꯝꯅ ꯗꯦꯂꯤꯀꯦꯠ ꯑꯣꯏꯕ ꯄ꯭ꯔꯣꯁꯤꯖꯔꯅꯦ ꯁꯔꯖꯔꯤꯁꯦ ꯀꯣꯔꯅꯤꯌꯥ ꯀꯣꯔꯅꯤꯌꯥꯗ ꯁ꯭ꯄꯦꯁꯤꯐꯤꯀꯦꯂꯤ ꯇꯝꯃꯕ ꯑꯣꯞꯊꯥꯜꯃꯣꯂꯣꯖꯤꯁ ꯑꯃꯅ ꯇꯧꯋꯦ ꯑꯗꯣ ꯁꯤꯒꯤ ꯄ꯭ꯔꯣꯁꯤꯖꯔꯁꯤꯗ ꯗꯣꯅꯔ ꯀꯣꯔꯅꯤꯌꯥꯗꯣ ꯂꯩꯇꯕ ꯃꯤꯗꯒꯤ ꯂꯧꯔꯤꯕ ꯀꯣꯔꯅꯤꯌꯥꯗꯣ ꯑꯩꯈꯣꯏꯅ ꯃꯇꯝ ꯈꯔꯒꯤꯗꯤ ꯁ꯭ꯇꯣꯔ ꯇꯧꯕ ꯌꯥꯏꯕ ꯁ꯭ꯄꯦꯁꯦꯜ ꯃꯦꯗꯤꯌꯥ ꯈꯔꯗ ꯑꯩꯅ ꯉꯁꯥꯏ ꯍꯥꯏꯈꯤꯕ ꯑꯦꯜ ꯕꯤ ꯄ꯭ꯔꯁꯥꯗꯇꯒꯤ ꯑꯥꯏ ꯑꯦ ꯑꯃ ꯊꯥꯔꯛꯑꯦ ꯀꯣꯔꯅꯤꯌꯥ ꯑꯃ ꯊꯥꯔꯛꯑꯦ ꯀ ꯍꯥꯏꯗꯣ ꯑꯗꯨꯒꯤ ꯃꯦꯗꯤꯌꯥ ꯑꯗꯨꯗ ꯍꯥꯞꯄꯒ ꯂꯥꯛꯏꯅꯦ ꯑꯗꯨꯒꯤ ꯃꯦꯗꯤꯌꯥꯁꯤꯁꯨ ꯂꯥꯏꯐ ꯁ꯭ꯄꯥꯟ ꯂꯩ ꯌꯥꯝ ꯀꯨꯏꯅ ꯊꯝꯕ ꯌꯥꯗꯦ ꯑꯗꯨꯅ ꯂꯧꯒꯗꯧꯔꯤꯕ ꯔꯦꯁꯤꯄꯦꯟꯠ ꯀꯣꯔꯅꯤꯌꯥ ꯇ꯭ꯔꯥꯟꯁꯄ꯭ꯂꯥꯟꯁꯦ ꯃꯤꯠꯁꯦ ꯂꯧꯒꯗꯧꯔꯤꯕ ꯃꯤꯗꯨꯁꯨ ꯀꯧꯔꯦ ꯍꯥꯏꯔꯒ ꯔꯦꯗꯤ ꯑꯣꯏꯔꯦ ꯍꯥꯏꯔꯒ ꯃꯥꯒꯤ ꯁꯔꯖꯔꯤꯁꯦ ꯆꯠꯊꯒꯗꯣꯏꯅꯦ ꯑꯗꯨ ꯃꯤꯠꯀꯤ ꯄ꯭ꯔꯦꯁꯔ ꯍꯥꯟꯅ ꯇꯥꯍꯟꯐꯝ ꯆꯪꯉꯦ ꯑꯗꯨꯅ ꯃꯤꯠꯀꯤ ꯄ꯭ꯔꯦꯁꯔꯗꯣ ꯇꯥꯅꯕ ꯑꯩꯅ ꯑꯩꯈꯣꯏꯅ ꯍꯤꯗꯥꯛ ꯈꯔ ꯀꯥꯞꯄꯦ ꯑꯗꯨꯗ ꯄꯨꯡꯈꯥꯏꯃꯨꯛ ꯆꯪꯉꯦ ꯑꯣꯄꯦꯔꯦꯁꯟꯗ ꯑꯗꯨ ꯂꯣꯏꯔꯒ ꯍꯧꯖꯤꯛꯀꯤ ꯃꯥꯒꯤ ꯍꯥꯟꯅꯒꯤ ꯗꯤꯖꯤꯁ ꯀꯣꯔꯅꯤꯌꯥꯁꯦ ꯗ꯭ꯔꯤꯐꯥꯏꯟ ꯑꯃꯅ ꯐꯖꯅ ꯅꯥꯟꯅ ꯂꯧꯊꯣꯛꯑꯦ ꯍꯥꯏꯔꯒ ꯗꯣꯅꯦꯇꯦꯗ ꯀꯣꯔꯅꯤꯌꯥꯗꯣ ꯍꯥꯞꯇꯣꯏꯕ ꯑꯗꯨꯒ ꯑꯗꯨꯒꯤ ꯗꯣꯅꯦꯇꯦꯗ ꯀꯣꯔꯅꯤꯌꯥꯗꯣ ꯍꯦꯛꯇ ꯑꯣꯇꯣꯃꯦꯇꯤꯀꯂꯤ ꯆꯪꯉꯣꯏꯕ ꯂꯪꯅꯃꯨꯛ 10-0 ꯁꯨꯆꯅ ꯐꯣꯠꯇꯣꯏꯅꯦ 10-0 ꯁꯨꯆꯅ ꯐꯣꯠꯂꯦ ꯍꯥꯏꯔꯒ ꯔꯤꯖꯦꯛꯁꯟ ꯇꯧꯗꯅꯕ ꯑꯩꯅ ꯍꯤꯗꯥꯛ ꯈꯔ ꯀꯟꯕ ꯈꯔ ꯂꯩ ꯃꯤꯠꯇ ꯍꯥꯞꯅꯕ ꯗ꯭ꯔꯣꯞ ꯑꯃꯗꯤ ꯆꯥꯅꯕ ꯆꯤꯟꯅ ꯆꯥꯅꯕ ꯍꯤꯗꯥꯛ ꯈꯔ ꯂꯩ ꯑꯗꯨꯒ ꯍꯣꯁꯄꯤꯇꯥꯜꯗꯁꯨ ꯅꯣꯡꯅꯤꯅꯤꯗꯤ ꯊꯝꯃꯦ ꯌꯨꯝꯗ ꯆꯠꯂꯒ ꯌꯥꯝꯅ ꯀꯣꯁꯤꯌꯁ ꯑꯣꯏꯅ ꯏꯟꯐꯦꯛꯁꯟ ꯇꯧꯔꯛꯇꯅꯕ ꯂꯥꯏꯛ ꯌꯧꯔꯛꯇꯅꯕ ꯔꯤꯖꯦꯛꯁꯟ ꯂꯥꯛꯇꯅꯕ ꯑꯗꯒꯤ ꯑꯇꯣꯞꯄ ꯑꯃꯣꯠ ꯑꯀꯥꯏ ꯆꯪꯗꯅꯕ ꯑꯩꯅ ꯌꯥꯝ ꯆꯦꯛꯁꯤꯟꯅꯗꯤ ꯂꯩꯒ ꯇꯥꯕꯅꯤ ꯑꯗꯨꯒ ꯃꯇꯝ ꯈꯔ ꯂꯩꯔꯒ ꯃꯥꯒꯤ ꯑꯦꯛꯁꯦꯞꯇꯦꯟꯁꯁꯨ ꯐꯖꯅ ꯂꯩꯔꯦ ꯍꯥꯏꯔꯀꯥꯟꯗꯗꯤ ꯑꯩꯈꯣꯏ ꯂꯪꯁꯤꯡꯗꯣ ꯇꯝ ꯇꯝꯅ ꯂꯧꯊꯣꯛꯑꯦꯕ ꯑꯗꯨꯒ ꯀꯣꯔꯅꯤꯌꯥ ꯇ꯭ꯔꯥꯟꯁꯄ꯭ꯂꯥꯟ ꯇꯧꯈ꯭ꯔꯕ ꯃꯤ ꯐꯖꯅ ꯎꯔꯒ ꯍꯧꯖꯤꯛ ꯌꯦꯡꯕꯗ ꯇ꯭ꯔꯥꯟꯁꯄ꯭ꯂꯥꯟꯇꯦꯗ ꯀꯣꯔꯅꯤꯌꯥꯅꯦꯕ ꯈꯪꯗꯕ ꯑꯉꯥꯡ ꯈꯔ ꯂꯩꯌꯦꯕ ꯑꯩꯈꯣꯏ ꯁꯤꯖꯗ ꯊꯥꯏꯅ ꯇꯧꯈꯤꯕ ꯑꯗꯣ ꯃꯣꯏ ꯑꯣꯏꯔꯒ ꯄꯨꯛꯅꯤꯡꯗ ꯌꯥꯝ ꯅꯨꯡꯁꯤꯕꯖꯥꯠꯅꯤ ꯀꯩꯒꯤꯅꯣꯕꯨ ꯃꯤ ꯑꯃꯅ ꯃꯕꯨꯛꯆꯦꯟ ꯆꯥꯎꯔꯒ ꯄꯤꯕꯤꯔꯝꯕ ꯀꯣꯔꯅꯤꯌꯥꯗꯨꯅ ꯃꯣꯏꯁꯦ ꯎꯍꯜꯂꯤꯅꯦ ꯑꯗꯣ ꯀꯣꯟꯅ ꯍꯤꯜ ꯇꯧꯈ꯭ꯔꯀꯥꯟꯗꯗꯤ ꯗꯤꯐ꯭ꯔꯦꯟꯁ ꯀꯔꯤꯝ ꯂꯩꯇꯦ ꯌꯦꯡꯕꯗ ꯗꯣꯛꯇꯔ ꯑꯃꯅ ꯃꯥꯏꯀ꯭ꯔꯣꯁꯀꯣꯞꯇ ꯌꯦꯡꯉꯀꯥꯟꯗ ꯁꯤꯠꯂꯝꯗ ꯌꯦꯡꯉꯀꯥꯟꯗ ꯈꯪꯕꯩ ꯋꯥꯅꯦ ꯇ꯭ꯔꯥꯟꯁꯄ꯭ꯂꯥꯟꯇꯦꯗ ꯀꯣꯔꯅꯤꯌꯥꯅꯦꯁꯦ ꯆꯨꯝꯅ ꯏꯆꯝ ꯆꯝꯅ ꯌꯦꯡꯕ ꯃꯇꯝꯗꯗꯤ ꯈꯪꯉꯣꯏꯕ ꯃꯁꯥꯒꯤ ꯃꯃꯤꯠꯀ ꯆꯞ ꯃꯥꯟꯅꯅ ꯂꯩꯗꯣꯏꯅꯦ ꯑꯗꯨꯒ ꯃꯥꯒꯤ ꯆꯦꯛꯀꯞꯇꯤ ꯑꯁꯤꯗꯤ ꯈꯤꯇꯪ ꯂꯨꯕ ꯄ꯭ꯔꯣꯁꯤꯖꯔꯅꯤꯅ ꯆꯦꯛꯀꯞꯄꯨꯗꯤ ꯅꯣꯡꯅꯤꯅꯤ ꯍꯣꯁꯄꯤꯇꯥꯜ ꯂꯩꯔꯝꯃꯦ ꯍꯥꯏꯔꯒ ꯗꯤꯁꯆꯥꯔꯖ ꯃꯇꯨꯡꯗꯁꯨ ꯑꯦꯅꯤ ꯄ꯭ꯔꯣꯕ꯭ꯂꯦꯝ ꯊꯣꯛꯄꯗꯗꯤ ꯈꯨꯗꯛꯇ ꯂꯥꯛꯇꯕ ꯑꯗꯒꯤ ꯑꯍꯥꯟꯕꯗꯗꯤ ꯋꯤꯛꯂꯤ ꯂꯥꯛꯀꯅꯤ ꯍꯞꯇꯥ ꯈꯨꯗꯤꯡꯒꯤ ꯈꯔ ꯂꯩꯔꯒꯅ ꯃꯟꯊꯂꯤ ꯐꯣꯂꯣ ꯑꯞ ꯇꯧꯔꯛꯀꯅꯤ ꯂꯣꯡ ꯇꯔꯝꯗ ꯃꯥ ꯑꯦꯛꯁꯦꯞꯇꯦꯟꯁ ꯂꯩꯔꯦ ꯍꯥꯏꯔꯀꯥꯟꯗꯗꯤ ꯑꯗꯨꯝ ꯈꯔ ꯁꯥꯡ ꯁꯥꯡꯅ ꯂꯥꯛꯇ꯭ꯔꯁꯨ ꯌꯥꯏ
0: ꯍꯣꯏ ꯑꯗꯨꯒ ꯗꯣꯛꯇꯔ ꯂꯣꯏꯁꯤꯜꯂꯛꯄꯣꯏꯅ ꯃꯌꯥꯝꯗ ꯉꯁꯤꯒꯤ ꯈꯟꯅꯔꯤꯕ ꯍꯤꯔꯝꯁꯤꯒꯤ ꯃꯇꯥꯡꯗ ꯋꯥꯐꯝ ꯈꯔꯗꯪ ꯊꯝꯕꯤꯔꯝꯃꯣ
1: ꯏꯍꯥꯟ ꯍꯥꯟꯅꯅꯦ ꯑꯩꯅ ꯈ꯭ꯋꯥꯏꯗꯒꯤ ꯊꯦꯡꯅꯔꯛꯄꯗ ꯂꯩꯅꯔꯤꯕ ꯃꯤꯠꯁ ꯍꯥꯏꯒꯗ꯭ꯔ ꯂꯥꯟꯅ ꯊꯥꯖꯅꯕꯁꯦ ꯃꯤꯠꯁꯦ ꯗꯣꯅꯦꯠ ꯇꯧꯔꯗꯤ ꯂꯧꯊꯣꯛꯈ꯭ꯔꯗꯤ ꯑꯩꯒꯤ ꯏꯃꯥꯒꯤ ꯏꯄꯥꯒꯤ ꯃꯤꯠꯁꯦ ꯃꯣꯏꯅꯗꯤ ꯗꯥꯟ ꯇꯧꯕꯤꯔꯝꯃꯣ ꯍꯥꯏꯔꯝꯃꯤꯍꯤꯡꯉꯤꯉꯩꯗ ꯑꯗꯣ ꯃꯣꯏ ꯍꯧꯖꯤꯛ ꯂꯩꯇ꯭ꯔꯦ ꯑꯗꯨꯕꯨ ꯂꯧꯊꯣꯛ ꯇꯥꯔꯗꯤ ꯃꯤꯠꯇꯨꯗ ꯀꯣꯠꯊꯣꯛꯈ꯭ꯔꯒ ꯃꯤꯠꯀꯤ ꯁꯔꯨꯛꯁꯤꯗ ꯍꯣꯇ꯭ꯔꯣꯡ ꯍꯣꯔꯒ ꯌꯥꯝꯅ ꯐꯤꯕꯝ ꯀꯥꯏꯔꯒ ꯂꯩꯍꯧꯒꯗ꯭ꯔꯥ ꯑꯗꯨꯒꯤ ꯋꯥꯈꯟ ꯅꯨꯡꯉꯥꯏꯇꯗꯅ ꯄꯤꯗꯕ ꯃꯤ ꯌꯥꯝ ꯌꯥꯎꯋꯦꯕ ꯑꯗꯨꯃꯥꯏꯅ ꯁꯨꯡꯇꯧ ꯇꯧꯗꯦ ꯑꯗꯣ ꯑꯩ ꯉꯁꯤ ꯍꯥꯏꯖꯅꯤꯡꯉꯤ ꯑꯩꯈꯣꯏꯅ ꯂꯧꯊꯣꯛꯀꯗꯣꯔꯤꯁꯦ ꯍꯧꯖꯤꯛꯀꯥꯟꯗꯤ ꯑꯣꯟꯂꯤ ꯃꯥꯒꯤ ꯃꯃꯥꯡꯒꯤ ꯀꯣꯔꯅꯤꯌꯥ on top of that prosthetic eye na malayaba cornea do horaga laibasu pamda tar su prosthetic eye do hapira maga mitto thamambada kanamta na khango yeng bada lokthoki ba ne do bang kaim kai da na thamamba ya sisina first second kana gumam na khanba ya ba aina basu yau gre ai ge patient sing na mit se handa ki punsi se da ta ki punsi se da ina dan taw ramadi mathang po pa punsi se mitang ga po e na ya na ado aina sidi se thamzani ngi sidi mit dan taw ba hai ba se yamna phajaraba yamna pukchen chawraba danama neba akhoina kanadraba organama akhoina sirakanda di seasonal roidaba organama sige organ se ama khatana te ani ne ko piram me hairaga mi ani angang mamit uzadraba like laisu tambaya draba ma ka imta tawbaya draba angang duge punsi do olhan ga dam neba side hena chawba punya side hena chawba gift laite blessings khatane ba phanga do se aphaba tawba haibne aphaba tawraga bu kanana magi mangonda phataba laka doino natra aduga atai mitsna anu upami ade mamit yam sokpami na mamit to dan tawbaya roi kai ginu mamit already so abinina aina sida haisaning isina anu upa haibasidi manung ke pathology ne cornea gi natte do cornea du bu karim ta udrabadi anybody na donate taw ba yai aina haizening eti eye donation haibase mit ki dan haibase sidai hena chaw ba dan se leite akhoi 5 minutes ta mik usal laga nung dang wairam da mai lak ta ba matam da pungmam mam ba da koi taw bam khang da ba do adu mai na amam ba da lai ba mi sing se mi lising mari lising manga amam ba da lai ne ba moi gi amam ba do lok thok pi ra ga moi da angan ba pi ga ta ba dan ne ba gift ne ba si de ge na chaw ba gift lai te adu akhoi na pi do ri ba gift se zo akhoi de ki kai no ma lok thok ki da ba na te khoi da kana dra ba akhoi na lai tra ba matung da mi ani bu uhalam ga doi ne pikhra ba angang u za ta ba lai ta ma ngam da ba mama mapa ge masa khangdraba moi meam se uhalam ga doine na khallaga si ki donation se si ki access seriously khandabiyo adom ge mit to pledge to biyo mit dan taw ge na khanbagi wase duga sandok piyo hena awareness to hon biyo meam se khangna ba si haijaninge
0: yam nungai je ngasi doctor na chileba matam kai thok piraga ko gya kashwani phal ge studio se lengbiraga mit ubagi pangalai traba miyoi singda mangal pi ba haiba hiram si gi matang da wari matang hak sabagi tanja pibi ba doctor buhaini ngai litena thagachari mit ubagi pangal leitraba miwei singda mangal piba hai bahiram sida seize eye care foundation da hauzi hauzi senior consultant une lebiri ba doctor nurnika khurai jamga unaduna wari watai sabata biri uneza kibi seram linthoi thorum puthok pi thokchom leinu bala thorum masiga luine nangasigi damakta di yai feyumba gi thorum lanthok chaba matang solution jeri
2: Seize Eye Care Foundation da senior consultant oibiri bi dr nurnika khurai jamga ekhoi gi mihut seram linthoi ga mit ubagi pangal laitraba miyoi singda mangal piba haiba hiram sigi matangda wari watai tahan jakhi bagaluinana ngasigi khonjel na chom chanduk jaba matangasida loijeri